0: ತಗಿಡದಾ
1: ಥ್ಯಾಂಕ್ ಯು
0: ನಿನ್ ತಗಿಡ ದೀನ್
1: ಶಾಬಾ
0: ತಗಿಡ ತಿಮಿದ ಕಿಕ್ಕಿ ಗಿಡದ ರೊಂಬ ತಿಕ್ಕುದಡ